ye wodi no apo erika se edubodi atwetwe bo a woda akoyamu akochemu abremo wotrefo ba mofo no no wo we secretary wo kurupa jan wo kurokotia kunkonsuro asie edubodi ye wo ye wo promposi prempe prempe sia wo ye ade no no wo ye